ಮಗ ಮಗ ಮಗ ರೇ ಸಾ ನಿರ ನಿಗ ರೇ ಗ ರೇ ಗ ರೇ ಮಗ ಮಗ ಮಗ ದ ಮ ನಿ ದಾನಿ ಮಾದ ಮಾ ದ ಗ ಮಗ ಗ ಮ ನಿರ ನಿಗ ರೇ ಗ ರೇ ಗ ರೇ ಸಾ ದಾನಿ ದಾನಿ ಮಾದ ಮಾ